ಮುರುಸಿಮುದಾನ ಪರಿಣಹ ಸ್ವರೂಪ ಉಸ್ತತ ಕರಿಹಾನಿಕ ಜಾನೆ ಅಂತನ ಪಾರಾಭಾರ ನಾನಕ ರಚನ ಪ್ರವರಜಿ ಬಹುವಿಧಾನ ಪ್ರಕಾರ ಅಷ್ಟಪದಿ ಕೈಗೂಟ ಹುಯು ಪೂಜಾರಿ ಕೈಗೂಟ ಆಚಾರ ವ್ಯವಹಾರಿ ಕೈಗೂಟ ಪೈತೀರ್ಥವಾಸಿ ಕೈಗೂಟ ಬನ ಪ್ರಮಹದಾಸಿ ಕೈಕೂಟ ಬೀದಕ ಸರೋತಿ ಕೈಕೂಟ ತುಪಿ ಸರೋತಿ ಕೈಕೂಟ ತಮತಿ ಅನಂತಾರ ಕೈಕೂಟ ಕವಿಕಾಭಿಚಾರ ಕೈಗೂಂಡ ಅವತನ ನಾಮತಿ ಅವನನ ಕರ್ತಿ ಕಾಂತನ ಪಾವ ಕೈಕೂಟ ಪೈ ಅಭಿಮಾನಿ ಕೈಕೂಟ ಅಂದ ಅಭಿಯಾನಿ ಕೈಕೋಟ ಕರ್ಪನ ಕ